ಅಂಡದ ಜಿಲ್ಲೆ ಖಾಣಿ ಸಜ್ಜಿದ ಸೋಮಿತ್ತ ನಾನಕ ಸರಾಮಿರ ಜಂತ ನಾನು ಜಿದ ಪಾಕ ಸಮಾಲಿ ಸಬನ ಜಿನ್ ಕೃತ ಕೃಣಾಕ್ಯ ಚಿಂತಾ ಪೇ ಕೃಣಿತ ಸೋಕೃತ ಚಿಂತಾ.